0: abagege babere ya muri mutya ye kasuku kasuku kasuku
1: supasta mo matala fabali mo kala la tomansa dola ukakasanya singa
0: ali kumoto ka feeling endongo ali kuvuga basabaze abasabaze bawanike bwa mikono comment drive oli tuvuga bulunje tuje ah. Kasta drive vota nini ya mikono wanguru nole kaste ya ringi. Obula mbabu ina. Waji! Ama piano twende!
2: Uraji!